0: ಮೆಟನ ಸಂದಿ ಚೋದ ಮೆಟನ ಕೊಂದಿ ಬಾಯಿ ಚುಂಜುರು ಕೇಳತೆ ಚಿರು ಮಿತಲ್ ಡೊಕ್ಕ ಸಲೆ ರಘು ಮಿತಲ್ ಪುಲಿಸ ಇತಲ್ ಹುಸುರಿ ಸಲೆ ಸರಂದಿತ್ರ ಪೋ ವಾಸಿ ನೆಂಗ್ತ ಬರ್ಬರ್ ಬಾಯಿ ಸೋನೆ ತ ಮಹಾಲ್ ಮಂತ ಬಾಯಿ ನಾನಿ ಬಾತ ದುಡ ಬದ ವಿಚಾರತೆ ಸರ ಜಂಗು ಬಾಯಿನ ಬಾತ ಅಸ್ಕೆ ಸೋಳ ಬಾಯಿ ಬಾಯಿ ಇನ್ಕಾ ಬಾಯಿ ಬಾಯಿ ಬಾಯಿ ಅಸ್ಕೆ ಬಾತಲು ಜಂಗು ಬಾಯಿ ಮುನ್ನ ಸತ ದುರ್ಗ ಮಾತಲ ಬಟನ ಸುಂಗ್ರ ದಾ ಬಟನ ದಂಡು ತಾಲೀಮ್ ತಾಕ್ಸೀಮ್ ಕುರ್ನಾಥ್ ಮುದ್ರ ಬಾತ ದುಡ ಸೋನ್ ಸೈ ಕಚುರಿ ಬಾಯಿನ ಮಾತ್ರ ಮಾತ್ರ ಪುಣೆ ತಾನಿ ಸೋನೆ ತ ಪಲ ಮಂತ ಬಾಯಿ ಉತ್ಥ ರಾಜ ರಾಜಗೋಟಿ ದೇವ್ಲೋಕರ ದೇವ್ಗೋಟಿ ಸಭವಾರಿ ಕಚುರಿ ತ್ರಪು ಸೋಳ ಮಾತ್ರ ಬದ ವಿಚಾರತೆ ಪಿನ್ನ ಜಾಡ ಬೇಕೆ ಬಾನ್ ವಾತಿ ಬಾಯಿ ವಾತಿ ನಾಲು ಕೊನ್ನ ಸರಿ ಸರಿ ಸರಿ ಸರಿ ಸುಳ್ಳೆ ನೀ ವಾತುನ ಕಲಿಯವಗೆ ಸುಳ್ಳು ಸೇರ್ ವಾತುನ್ ಬಾಯಿ ವಾತುನಿ ಅಸ್ಕೆ ಸಿಯುಂಗಳೆ ಪಲಂಗುನ್ ಬರುತ್ತ ಬಾಯಿ ಬಾತತ್ ಪೂಸಿ ಕಿ ಸೇರ್ ಮಂತ ಬಾಯಿ ಸುಳ ಕೇಂಜ ಜಂಗು ಬಾಯಿ ಕೇಂಜ ಕೇಂಜ ಬಾಯಿ ನೀಮೆ ಮಾತ್ರ ರಾಜ ಬಲತಿ ಬಾತ ಸುಳಾ ಪೀನ ಜಾಗತ್ ಪುರ ಮಂತಿ ಬಾಯಿ ಅಸ್ಕೆ ಇಂದಾನ್ ಗಡ್ಕದ್ರಪೋ ಬದ ವಿಚಾರತೆ ಬಾತ ತುಳಾ ವಾಳ ಸೇರ್ ಮಂತ ಸೋನೆ ತ ಗೋಟಿ ಬದ ವಿಚಾರತೆ ದೇವ್ ಲೋಕರ ದೇವ್ ಗೋಟಿ ರಾಜ ಲೋಕರ ರಾಜ ಗೋಟಿ ಬಾಡಿಸಿ ಸಿಂಹಗಳೆ ಹಿಸ್ಮ ಯುತ್ತಾನೆ ಬದ ವಿಚಾರತೆ ತಾಲಿಮನ್ ಏರ್ ಬದ ವಿಚಾರತೆ ಸಿಂಹ ಬುಕ ನಾನು ಶಾಂತಿ ಕೀ ತಬಾಯಿ ಬಾತ ತುಳಾ ಸಿಂಹ ಬುಕ ಜೇವಿ ಕೀ ಮಳಾನಿ ಅಸ್ಕೆ ಬಾತಲ್ ಗಳೆ ಘಟ್ಕಾತ ಸಿಂಹಗಳೇನೆ ಉದ್ಮಳಾನಿ ದಾಕ ಬಾಯಿ ದಾಕ ದಾಕ ಬಾಯಿ ದಾಕ ಬಾಯಿ ದಾಕ
1: ఇంతవరకు మావా కార్యక్రమంలో ఆదిలాబాద్ గ్రామీణ మండలం చించుఘాట్ గ్రామానికి చెందిన కుమ్రశంభు బృందం వినిపించే దుర్గాభవాని కథాగానం రెండవ భాగం విన్నారు.